0: ಕಾಯ ಸ್ಥೈರ್ಯಂ ದ ಮೋಷನ್ಲೆಸ್ ಆಫ್ ದ ಬಾಡಿ ಫೀಲ್ ದ ಮೋಷನ್ಲೆಸ್ನೆಸ್ ಆಫ್ ದ ಬಾಡಿ
1: ಕಾಯ ಸ್ಥೈರ್ಯಂ ಅ ಟೆಸ್ಟ್ ಮೋಸ್ದುಲಾತ್ಲಾಂಶಾಗ ಏರಸ್ ದ ಟೆಸ್ಟ್ ಮೋಸ್ದುಲಾತ್ಲಾಂಶಾಗ
0: ರಿಲ್ಯಾಕ್ಸ್
1: ಲಾಜಿ